ಮರ್ಜನಂ ಭವಬೀಜಾನಾಮರ್ಜನಂ ಸುಖಸಂಪದಾಂತರ್ಜನೈ ಯಮದೂತಾನಾಂ ರಾಮರಾಮೇತಿ ಗರ್ಜನಂ ಶ್ರೀ ಸೀತಾರಾಮನಾಂ ಮಹಾರಾಜಕೇ ಸಂತಪಡೆ ಪರಮಾರ್ಥಿ ಭೇಷಧರೇ ಅವಧೂತ್ ರಾಮ

0: ವದನ್ವಾನಿ ತನ್ಮಸಿ
1: ಅಳಿಯ ಶಂಕರ ಭಗವಾನ್
0: ಕೀ ಜಯ.
1: ಸಭಿ ಭಕ್ತಜನ್ ಭೋಲೆ ಬಾಬಾ ಕೆ ಇಸ್ ದಿವ್ಯ ದರಬಾರ್ ಸೇ ಭೋಲೆ ಬಾಬಾ ಕಿ ಪವಿತ್ರ ಆರತಿ ಕಾ ದರ್ಶನ ಕರ ರಹೇ ಹೈ, ಆರತಿ ಶ್ರವಣ ಕರ ರಹೇ ಹೈ. ಇಸ್ ವರ್ಷ ಕಿ ಆಜ ಸಾಯಂಕಾಲ ಕಿ ಅಂತಿಮ ಆರತಿ ಹೈ ಇಸ್ ದರಬಾರ್ ಸೇ. ಸಭಿ ಭಕ್ತಜನ್ ಚಾಹೆ MH1 ಚಾನಲ್ ಕೆ ಮಾಧ್ಯಮ ಸೇ ದೇಖ ರಹೇ ಹೈ, ಚಾಹೆ ಬಾಬಾ ಕೆ ದರಬಾರ್ ಮೇ ಬ್ಯಾಠ ಕರ ಬಾಬಾ ಕಿ ಆರತಿ.